ಲಂಜಿಂಗ್ಬಿಯು ಹೇ ಪ್ರಭು ತೋಲಬನನಾಯ್ಬು, ಕನ್ಬಿಯು ವಾರವ ತೋಲಬನನಾಯ್ಬು, ಥಾದುಕ್ಬಿನು ಹೇ ಪ್ರಭು ಲಂಥುಂಗ್ ಭಂ ಯೌದನಾ.

0: ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಮರಕ್ ಥನ್ನ. ಹೌಸೇಕ್ ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ವಿಂಗ್ಗೆ ಕಂಟ್ರೋಲ್ ರೂಮ್ದಾಗಿ ಫಂಗ್ಜಬ ಟ್ರಾಫಿಕ್ ಅಪ್ಡೇಟ್ ಮೀ ಅಂದ ಮುಕ್ತಂಗ್ ಪಾವ್ದಂಜರಿ. ಇಂಫಾಲ್ ಮನುಗೆ ಒಯ್ನ ಪಾವ್ದಂಜರಬದ ನೀತಿ ಐ ಪಾಚು ಥೇಕ್ ಜಂಕ್ಷನ್ ಅಸಿಗೆ ಒಯ್ನ ಪೋಸ್ಟ್ ಆಫೀಸ್ ಮೈಕೈ ಸೊಮ್ದಗಿ ಲಾಕ್ಪ ಲಂಬಿ ಅಸಿ ಮಯ ಒರಪ್ ಚೆಲ್ಲಿ. ಕ್ವಾಕೈಥಲ್ ಕ್ರಾಸಿಂಗ್ಗೆ ಒಯ್ನದಿ ಥೊಯ್ದೋಪ ಚಿನ್ಬ ಲೈತವನ ಲಂಬಿ ಸಿಂಗ್ ಅದು ನಾರ್ಮಲ್ ಒಯ್ನ ಚನ್ನರಿ. ವೆಸ್ಟರ್ನ್ ಗೇಟ್ ಕಂಗ್ಲಾ ಜಂಕ್ಷನ್ ಅಸಿಗೆ ಒಯ್ನ ನೀತಿ ಐ ಪಾಚು ಥೇಕಮದಿ ಫ್ಲೈ ಓವರ್ ಮೈಕೈ ಅನಿ ಅಸೊಮ್ದಗಿ ಲಾಕ್ಪ ಲಂಬಿ ಸಿಂಗ್ ಅಸಿ ಮಯೈ ಒರಪ್ ಚೆಲ್ಲಿ. ಕೈಸಾಂಪಾತ್ ಜಂಕ್ಷನ್ಗೆ ಒಯ್ನ ಕೈಸಾಂಥೋಂಗ್ ಮೈಕೈ ಅಸೊಮ್ದಗಿ ಲಾಕ್ಪ ಲಂಬಿ ಅಸಿ ಮಯೈ ಒರಪ್ ಚೆಲ್ಲಿ. ಎಲ್ಐಸಿ ಕ್ರಾಸಿಂಗ್ ಅಮದಿ ಚಿಂಗಾ ಕ್ರಾಸಿಂಗ್ಗೆ ಒಯ್ನದಿ ಥೊಯ್ದೋಪ ಚಿನ್ಬ ಲೈತವನ ಲಂಬಿ ಸಿಂಗ್ ನಾರ್ಮಲ್ ಒಯ್ನ ತುಮಕ್ ಚನ್ನರಿ ಹೈನ್ ಹೈಬಿರಯಿ. ಅಮದಿ ಇಂಫಾಲ್ ಇಸ್ಕಿಸು ಲಂಬಿ ಸಿಂಗ್ ಅಚಿನ್ಬ ಲೈತವನ ನಾರ್ಮಲ್ ಒಯ್ನ ತುಮಕ್ ಚನ್ನರಿ ಹೈನ್ ಹೈಬಿರಯಿ. ಮತಾಂಗ ಸಿದ ಟ್ರಾಫಿಕ್ ಅಪ್ಡೇಟ್ ಬಿಜಬ ಲೊಯ್ಜರಿ.
1: Still stuck on old car? Switch to smarter fuel with more savings with Victoris SCNG. It's smarter because it gives an impressive 27.02 km per kg mileage and has underbody CNG tank, so you don't compromise on boot space. More savings because you get offers up to 80,000 on exchange of your old car. So hurry and book now. Visit your nearest Maruti Suzuki Arena showroom today. TNC apply.

ಹೌಸಿಗೆ ಮುಕ್ತಾಭಿರಸಿ ಸೈಸಕ್ ಪೇಸಿಮಕ್ ನಸಕ್ಪ ರಿಪೋರ್ಟರ್ ಫಿಲ್ಮ್ ಅಸಿದಗಿ ಇಮೋನ ಸೈರಿಂಗ್ಬ ಒಯ್ನಾಮ್ ಗೀತ್ ಅಮದಿ ತೋಂಬ ಥಾಂಗ್ಸಮ್ ಅನಿಪುನ್ನ ಸೈರಾಂಗ್ಬೈ ಸೈ.

0: ಅವಕಾಶ. ಅದಿದ ಅಮುಕ್ಕೆ ಹೆಣಂಗತ್ಲಿ ವಸಿನ ಮಾನ ಮಯುಂ ಪಾನ್ ಕಿವದುವು ಹೈ ಮಾ ನೋಯ್ ಬಾಬಾದಿಯೇ ಕರಿ ಥಬಕ್ ತವಿ
1: ಸಾಯ ಮಪಾ ಲೈಕಿದಬ ಸಹಿ ಅಹುಂ ಪಾರೆ ಥಬಕ ತವದಿದ ಯಾಮ್ ಲೈರಿದ ಕುಯಿದಿ ಸಾಯ
0: ಇವೇನಿ
1: ಸಾಯ
0: ನಂಗಿ ಲೈ ಫಮ ಸೇಂ ಮಸಿಬು ಐಬು
1: ತೇರಾದನೆ ಸಾಯ
0: ಹದ ನಂಗಿ ಕರಮ ಹೈನಾ ಇಮುಂ ಮನುಂ ಸೇ ಪೂರಿ
1: ಹೈದೊ ಪದ ಇಕೈದ ಸಾಯ ತೇರಾ ಕೈಥೆಂದ ಎನ್ಸಾಂಗ್ ನಾ ಬಿ ಯೋಲಗ ಸುಮ್ ngamna ngamna bo hona jari saheb
0: o o
1: adu saheb ki angang singdi kayam kayam jaw bo yaw rage saheb
0: sha hando nupi ni hoji hoji ma gp da tiri chi pha sia tam ni atai di pi da
1: ibungo nang comic sibu pa ba loi bro kayam wa ligi
2: loi di ma tang khai yau re
1: hoi hoi ಅದು ನಂಗ ಆತ ಖಂಗದವ ಯಾವರಗದಿನೆ ಇಮಾದ ಹಂಗುಕೊ ಸ್ಗರಂಗ ಹೆಂಗ್ಸು ಇಮಾದ ಕರಿಂತ ತುಂಬ್ರಬನೆ ಖಂಗದೆದ ನಂಗ ತಾಸೌದುಬು ಇಂಗ್ಲಂಗದ್ರ ಕಂಬಲ ಮತಂಗ್ ಲೈರಗ ಪಿನ್ನಿಂಗಂಬನಿ ಇಸಾದು ಮಮ್ಮಂದ್ರೆ ಮಾಗಿದಮ ಮತಂಗ್ ಥಾಗಿ ಲುಪಾಲಿ ಸಿಂಗ್ ಅನಿ ದರ್ಕಾರ್ ಓರಿಸಿನ ಐಬು ಕರಿ ಉಪಾಯ ತಗದಬ್ನು ಖಂಗ್ರೇನೆ ತೌರಿಸಿ ಇಬುಂಗೊ ಸೇ ಪೋಯೋಮ್ಸಿದನೆ ಇಮ್ಯಾಂಗ್ ಹಾಕ್ ತಂಗಾರಗ ತುಂಗೆ ನಂಗ್ ಲಾರಿಕ್ತೋ ಪಾಬ ಲೋರಗ ಇಮಾಬು ಕರ ಹೌದೋರ ಉಕ್ಕೊ
2: ಹೋ ಇಮ
0: ನಿಪಾ ಮಸಾ ನಂಗ್ಗೆ ಕರಿ ಕ್ಲಾಸ್ ತಮ್ಮಿ
2: ಐದಿ ಲಾರಿಕ್ ತಮ್ಮ್ರಿದ ಅಂಕಲ್
0: ಅದುಗ ನಂಗ್ ಇಂಗ್ರೇಜಿ ಕಂಗಾಂಗ್ ಪಾಬ ಗಮ್ಲಿ ತಿದಿ
2: ಹಂದಕ್ತೈ ಬುದ್ಧಿ ಇಮಾನ ಐಬು ಇಸ್ಕೂಲ್ ದ ಥಾರನಿ ಹೈಯೆ
0: ನತಿಯೆ ನಂಗ್ ಖಂಗ್ಲಿ ಹೈರಿ ಸಿಂಗ್ದು ಬೋ ಹೈಬಿನಿನೆ ಬೋ
2: ಶಿವದಿ ಇಮಾನ ತಾಪಿಬದೆ ಇಂಗಂಬನೆ
0: ಅದು ನಕೋ ಇಮಾನದಿಯೆ ನಂಗು ಕರಮ ಮತಂದ ತಾಗ್ಲಿಬಾ
2: ಇಮಾನ ಸತ್ಪ ಕುದಿಂಗೆ ಐಬು ಪುಯ್ ಸನ್ನ ಸನ್ನ ಲಾರಿ ಚೋ ಅದುಂ ತಾಯೆ
0: ಓಹ್ ವಾಟ್ ಎ ವಂಡರ್ಫುಲ್ ಐನ ಕಲ್ಲು ಬಸಿದಿ ಇಶಾ ಶಾಮ್ನ ಮಶಿ ಪಿಬಂ ಸಿ ಯೋರ್ಕ್ನ ಬಹೋನ ಬದ ಮಾಂ ಕ್ರಿಬ ಮತ ಚಂ ಕ್ರಿಬ ಸನ್ಯ
2: ಇಮಾ ಇಮಾ ಇಮೋ
1: ಕದವ್ರೆ
2: ಐಶು ತುಮ್ನಿಂಗೆ ಒಮ್ಮೆ ಶು ಪಾಲೋ ರೇ
1: ಫರೆ ಫರೆ ಸಿ ಲಾ ಇಮೈ ನಾಕ್ಸಿದೆ ಹಿಪ್ತಾರೋ ಹಯಂಗ ನಾಗೋನಬ ಇಪ್ಪು ಇಪ್ಪು
0: ಇವೇನಿಶಿ ತುಮ್ ತಕ್ರೆ ಮಕುಟ್ ನಂಬ ಚಾಬು ಚೇತ್ ಕೋಲದನ ಶೆಟ್ಲಿ ಚಾರಿವ ಪಿಯಚ್ಚಿನ ಕಯಾದ ಮೊಟ್ರವ ಭೀಮಯೋಂಸಿದನ ಅನ್ನು ಯಾವಿದ್ರ ಮಹಾ ಯಾಮ್ನು ವಾನೆ ಹಿಂಗೆ ಹಾಯ್ವಶಿಮಟಿ ಮಯಕ್ ಸೇಂಗ್ಲೆ ಲೈಶಾರಿಂಗಿದ ಮೀಗಿದ ಹಜಿರಾ ಶೂ ಯಾವಿವನೆ ಹಜಿರಾ ಶೂರ ಶೂನ ಮಹಾ ಪಿಯುಷಿ ಫಾವುದಿ ಪಾಸ್ಟೌಕಿವನೆ ಕಯಾರಿ ಕುಯಿರವನು ಉನ್ನತವ ಕಾಲೇಜ್ ಲೈಫ್ ಲೋಯ್ದಿನ ಕಾಯ್ನ ಕಿಬದಕ್ಕೆ ಅದುಮ ಉಣಕಿದ್ರವನೆ ಅದುಗೋ ನೋಮ ಲಾಖಿ ಐಗಿ ನಾಟ ಲೈಕ್ ಪಿಯು ಹಾಯ್ದು ನಮಿತ್ ಅದುದ ಅಮನ್ಮ ಲೈಕರ ಶೆಗಾರ ಎಪ್ಲದನ ಪಾನ ಚೂರಿಬ ನೋಂಗ್ಲತ್ಯುದ ಹಿಜೀನ ಹಕ್ಚಾಂಗ್ ಪುಂಬ ಖೊಂಜಿಲ್ಲದುದ ಚೇನ್ ಬೋಯ್ ಸತ್ ಬೋಯ್ ಮಾ ಅದುಮಕ್ ಸಕ್ಕೆ ಅದುಬೊ ಹೆನ್ನ ಕಮುಂದವ ಅಮನ ಹೈಸ್ಕೂಲ್ ತಮ್ಲಿಂಗೈ ಮಹಾಂಗ ಫಿ ಪೀಬ ಗಮ್ದಗನ ಪರೀಕ್ಷಾ ಥಾಕಿದವ ಸಹಿ ಅದುದ ಮಹಾಂಗ ಠೊಂಗಾಂದ ಲೇಪ್ಲಗ ಪರೀಕ್ಷಾ ಲೋಯ್ದುನ ಹನ್ನೆರಪ್ಪ ಸಾತ್ರ ಸಿಂಗ್ದ ಪರೀಕ್ಷಾ ಫಕ್ಕಿಬ್ರ ಪರೀಕ್ಷಾ ನುಂಗಾಯಿ ಖಿಬ್ರ ಹಾಯ್ದುನ ಮಿಪಂ ಕುಡಿಂಗಿ ಹಂಕಿವನೆ ಪರಿ ಪುಂ ನಮ ಕಿಶೋರ್ಗಿ ನೋಡಂದೆ ಅಹಿಂ ಶಿಮುಶು ಪಣಯಾಮ ತಿಂಗಿಲ್ಲಂ ಲೇದನ ಐಶು ಮಹತ್ತಂ ತುಂಬ ಯಾವರೆ ಹೆಂಗೆ

0: ಅದನ್ನು ಅಯ್ಯನ ಯಾದವ ತಬಗ್ ಅಮುಕ್ ಹಣ್ಣ ಇಬೇನಿನ ತೌಬ ಹೌಕಿಬನಿನ ಸಾಹೇಬ್
1: ಇಬೇನಿ
0: ಅಸ್ ಹೆಂಗ್ಮನಿ ಸಾಹೇಬ್ ಇಸ್ಸಾ ಲಾಗ್ಲ ನೀ ಪಾವುಕ್ ತಾಬದೈ ಅಯ್ಯನ ತುಳಿ ಹಣ್ಣ ಯಾಳ್ ಪೋಟ ಇಸ್ಸಾವು ಒಕ್ಕ ಸಲುಬನೆ ಅಸ್ಸಿಗುಂಬ ಅಯ್ಯನ ಯಾದ್ರಬಲ್ಲ ಒಂದ್ ಪೋತ್ಸೆ ಅಸಿದಗಿ ಅಮುಕ್ ಹಣ್ಣ ತೌಕ್ರಡೋ ಅಸಿನ ಅರೋಯ್ಬ ನುಮಿತ್ ಓಯ್ರಗೆ ಹಾಯ್ದನ ಕುಥಾಂಗ್ದ ಲೈಹೌರಿಬ ಲೆಮ್ಹೌರಿಬ ಪೋತ್ಸಿಂಗ್ ಸೆ ಸಿನ್ನರಿಂಗೈ ಮಣಿಪುರ್ ಪೊಲೀಸ್ನ ಐಬ ಪಾವನೆ ಮಸಿಗಿ ಮಖ ಹಸಿರಿ ಸಾಯ
1: ಮಖ ಕೈದವರವ
0: ಇಸಾನ ತೋಂದನ ಲಾಗುವ ಫ್ಲೈಟ್ ಅದು ಏರ್ಪೋರ್ಟ್ ತಪ್ಪನ ಪಾಯ್ತರಕ್ಕೆ ಇಸಾಬು ಊರನೆ ಕಂದನ ಹರಾವ್ ಹರಾವ್ ಐ ಜರಿಂಗೈ ಲೈವಕ್ ಥಿವ ತೌದೋಕ್ಸೆ ನಂಕಿವನಿನೆ ಸಾಯ ಇಸಾನ ಹರಾವ್ ಹರಾವ್ ಲಾಗ್ಬಗಿ ಮೆ ಕುಪ್ತುದ ಇಮಾಗಿ ಬುಮೋ ಇಮಾನ ನಂಗು ಐರಿನೆ ಹಾಯ್ದುನ ಥಮೋಯ್ ಪೇನ ಕೊಂಜವ ಪಂಕಿದವ ಸಿಮತ್ ದಂಗ್ದಿ ಸಾಯ ಇಬೇನಿಗೆ ಪೇನ ಹಾಯ್ವದೋ
1: ಇಬೇನಿ ಕಡಿ ಹಾಯ್ ವಯಲ್ ಸಂ ಹಾಯ್ವಸಿದಿ ಅಚ್ಚುಮ್ಮ ವಿಚಾರ ತೋಪ ಮಿನುಂಗ್ ಸಿದಗಿ ಆಯ್ನ್ಗಿ ಥೌರಿನ ಕಲ್ಲಿ ಆಯ್ನ ಯಾರವ ಹಾಯ್ವ ಶಿಶು ಕಯಾರ ಲೂರುಬ ವಾಪನ್
0: ಜರ್ ಸಾಯರ್ ಆಯ್ನ್ಗ ಮಿನುಂಗ್ ಸಿಗ ಬಿಜಾರ್ ತೌಬಿಯು ಹಾಯ್ದುನ ಇಬೇನಿನ ಅದೊಂದ ವಾಕತ್ ಸಖಿ ಬಲೈತೆ
1: ಇಬೇನಿ
0: ಇಪುರೋ ಇವನ ಹುಂದೋಕ್ ಪಿರಮ್ದುನ ನೌನ ಲುಕ್ರಾ ಓರಬಿ ಐನ ಸಮಾ ಸಿದ ಕರಮ್ನ ಹಿಂಕಿ ಅಕೀವ ಪೌಕಿ ಕರಮ್ ಸಾವ ಸಿಂಗಿ ಮಮಾಂಗದಗಿ ಇಸಾನ ಇಸಾವು ಕರಮ್ನ ಕಂಜಕಿಬ ಕನಾನ ಸುಖಂ ಬಿರೋಯ್ನ ಜರ್ ಸಾಯ ಸಾಯ ಮಗ್ನ ಸು ಹಗತ್ನ ಅವುಕ್ ತಂಗ್ ಯಂಕತ್ ಬಿ ಅದುಂಗೈ ಪಾಟ್ನಾಗಿ ಟ್ರೇನ್ ಸ್ಟೇಷನ್ದ ಐವು ಊಬ ಮಕ್ತದ ಸೋಯ್ದನ ಬಿಖ್ಯಾನಿ ಬಿ ಮಲಂಗನಿ ಕರಿಗಿದ ಮಕ್ತ ಇಬೇನಿನ ನುಮಿತ್ತುದ ಅದು ಮೋಲವ ಫಿಜೆತ್ ಸ್ಯತ್ಕಿವನು ಹಾಯ್ವದೋ ಸಾಯ
1: ಇಬೇನಿ
0: ಐನ್ ಹಾಯ್ವಸಿವು ಕರಿನು ನಿಜರ್ ಸಾಯ ಅಯ್ಯನ್ ಹಾಯ್ವಸಿದಿ ಅಂಗಂಬನ ಚಿನ್ನ ಥೋನ್ಬ ಲಂಬೀನೆ ಪೈಸಾನ ವಾಂಗಕ್ಪ ಮತಂದ ಅಯ್ಯನ್ ಹಾಯ್ವಸಿದಿ ಲೈರೆನ್ಗುಮ್ನ ಮಮೈ ಮಕೋಕ್ ಲೋಟ್ಕಿ ಅಯ್ಯನ್ ಹಾಯ್ವಸೆ ಅಸೋನ್ಮ ಮಫಮ್ದಗಿ ಮರು ಹುಲ್ಲಿ ಸಮಸಿಗಿದಮಕ್ ಸಕ್ ತಾಕ್ಪದ ಕಾಮೂನ ಐ ಹಿಂಕಿನಿ ಅಮಸುಂ ಲಾನ್ ಹೌಕಿನಿ ತೇಗೋಣ ಹಾಯ್ಕಿ ಹೊಯಾರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಸ್ವಾಮಿ ದಯಾನಂದ ಅಮಸುಂ ಲೋಟ್ ಮೇಕಾಲಿಯೋಗಿ ಪೌತಾ ಗಾಂಧಿಗಿ ಯಂಗ್ ಇಂಡಿಯಾ ಅಮಸುಂ ಹರಿಜೋನ್ಗಿ ಸನ್ನಪ
1: ಅದು ಕೈದವರವ
0: ಕನಹಗುಂಬ ಬಿಖ್ಯಾರಿ ಅಮನ ಸಾಕ್ ಲಮಂದುನ ದುಕಾನ್ದಗಿ ತನ್ ಅಮ ತಂಗ್ ನೀಡುವುದ ಬಿರಕ್ತವೈ ಅಮದಿ ಸಾವ ಫಂಗ್ದನ ಸೀಖಿ ಬಗಿ ದಂದಿದಿ ದಂದಿಲೈತೇನೆ ಸರ್ ಸಾಹೇಬ್ ಅದುಗ ಮಹಾಕ್ನ ಹವಾಯಿಗಿದಮಕ್ ತನ್ ಅದೋ ಲಾಕ್ತುನ ಸಾರುರಗದಿ ಮಗೊಂದ ದಂದಿಲೈ ಮಸೆ ಆಯ್ನಿನಿ ಜರ್ ಸಾಹೇಬ್ ಹಾಯ್ಬಿಯೋ ಪೋಕ್ಪದಗಿ ಸೀಬ ಫಾವುಬಗಿ ಸಾಂಗ್ಲವ ಲಂಬಿಸಿದ ಕನಾನ ಅಚುಂಬಗಿ ಥವಕ್ ಕದಾಯ್ ಫಾವ ತೌಕಿ ಮಹಾರಾಜ್ ಆಶೋಕಿ ವಾರಿ ರತ್ನಾಕರ್ಗಿ ವಾರಿ ಅಂಗಂಬ ಸಿಂಗೆ ಕೊಲೋ ಮಸಿನ್ ಅಮದ ತುಂಗ್ದುನ ಲೈಕಿಬ ನತ್ತೇನೆ ಜರ್ ಸಾಹೇಬ್ ಹಿಂಗ್ಬಗಿ ದಾಬಿದಗಿ ಖತೋಕ್ಪ ಗಮ್ದ್ರವಿ ಸೇರಾನವ ಲಂಬಿಸಿನ ಇಸಾ ಅನಿಬದಿ ಸುಮ್ನ ಲಂಜಿಂಗ್ಲಂಬ್ಲಿ ಮೇಕ್ಷಿಂ ಗೋರ್ಕೆಗಿ ಮಾದರ್ ದ ಮಸಾಗಿದಮಕ್ ಅವಾಬ ಸಂಗೋನ್ ಪೋಕಿಬಿ ಮಾದರ್ ನೀಲೋವಲ ಅದೊಮ್ ಅಮುಕ್ ತದಿದಿಂಗ್ ಸಿಂಗ್ಬಿ ಹಾಯ್ನಿಗಿ ದಂದಿ ಪಂಗ್ಲಬ ಸಿಂಗ್ದುದಿ ಮರಾಯ್ಬಕ್ ತೀರಬ ಖಕ್ತನಿನೆ ಜರ್ ಸಾಹೇಬ್
1: ಬೇನಿ
0: ಓಹ್ ಜರ್ ಸಾಹೇಬ್ ಮಕ್ಬಿಯು ಅಯ್ಯ ವಾಕನ್ ಒನರುಡೆ ಅಹೋಬ ಖೊಂಜೇಲ್ದುದಗಿದಮಕ್ ನಸನ್ಬುಗ ವರೌಬಿಕನು ಸೇವಾಂಗಸೆ ಸಾಹೇಬ್ ನಾ ಮುಕ್ತಂಗ್ ಪಾದುನಿ ಎಂಬಿಗೆರ
1: ಕರೀನ ಚೀಯದುದಿ ಕೈದೌನಬನ
0: ಸಾಹೇಬ್ ನೀರಗ ಚಾಬ ಹಾಯ್ಬಸೆ ಪುಕ್ತನ್ಮ ಗಮ್ದೇನೆ ಸಿದ ಸಿದ ಮಿಂಗ್ ಮಯಾಮಮ್ ಈರಿಬಸೆ ಸಾಹೇಬ್ಗಿಸು ಸೆರೆನ್ ನಂಬರ್ ತರಾಮಂಗ ಸೂಬದ ಯಾವ್ರಿ
1: ಓಹ್ ಕರಿ ಕರಿಗಿ ಮಿಂಗ್ ಪರೇನೋ ಅದುದಿ
0: ಮಿಯೋಯ್ ಸಿಂಗ ಸಿದಗಿ ಐನ ಸೇಲ್ ಹೂಕಿ ಮಖೋಯ್ಗಿ ಮಪಾನ್ದಗಿ ಇಸಾವು ಮಿ ಓಯ್ನ ನಬ ಸೇಮ್ಕಿ ಬನ್ನಿ

0: सखी गणी कोई खलू बद इमागी इमागी थमुई कायरी ने असिवा दी हाइदन मसाउ फैरा द पम लगा खुला पीना मत मसद करी निंग सिंगी हाय हाय ngasiri sai kolo yama ta dung thongi
1: thangjam ibe mal la sakba khongjom prapa ning thorol da thangal da ngang thaibe gi matang ngasigi thorong gyan boina silopa ta minare
2: hoi ta zari bungo
1: matang sidi ngasigi thorom ang doksa pada nokwa na sona ning sing jakhi ba ngayo ifam da uwa yung dona mati thada dona ngayo pogi matang da sri vidya wai khongga una dona wari wa ta ngak sanasige
2: phani phani bungo
1: thoroma si upu thokpa nong thombam maroma ngayok ifam da uwana singba yungduna mati thadaduna ngayok paibasigi matang da khanane nanaba ngasi khoi gi studio da Sri Vidya Waikom subject matter specialist fisheries krisi bigyan kendra tawal lingsinduna lepire ahanba da Sri Vidya Butaram Noksari
2: thagachari
1: hautok sapoina koina ngayok ifam sita khoi gi uwana singba yungba koi ingraji da haraga ne peri python based fish farming aise batare masi kari no to sandona ho boine kata bi
2: hai jage peri python hai badi ekoina pukri na traga ising manung da uina tingduna thamnura ba polam sing da manang oina nana launa kari ba manang adubu ekoina peri python hai na khangne
1: ngai sam sam na koina yung kai chana na ba u wa ting ba da so tum ko ne pai ba da nang nang lo ba manang gu ma ma ting na ri se a ma sine ba ko na perify ton hai to se
2: hai ba perify ton se oi dui ne ba ko do ga hai ba perify ton se da mangon da yau ri ba hinkup sing se ai ko na kari no hai ba matam da ko na se yau ba hinkup sing de hinkup ama ani khak da na te ba hinkup
1: microorganism yau
2: ha microorganism am yau e sam na hai ba da bacteria algae fungi protozoan na ching ba se se je queen sing da ting ga lai ba po se da mo se nap chal le ma cha ha di कोक्थोर अगा मोइन नपगा यावरगा लेदुइने बको अदुगा हाइरि बहिं कुपसिंग असे एकोइना गा सिंगना यामना पामना चानरिबा महौसागी मचिनजाक से ओइदुइने ब हाइदि प्लैंकटन गुंबा फॉर्म तोरेसे सुमाइना ओइदुइने बको अदुगा हाइरि बहिं कुपसिंग असे पोखनदुना चथरिबा गायोक असि बेखोइना पेरिफाइटोन बेस्ट फिश फार्मिंग हाइना सुखंगने नैये बको
1: अदुगा हाइरिबा जकी nana lawba peripaiton se amase pohon na bai khona karam karam ba polam sing kona sigi process se na ragati hari ba peripaiton se ye na poi e masing en kala li hai gatra a duga mase kamai tong ni mase gi masing season na bi anana bugi mo mo to hai tare
2: kona peripaiton se pohon na bagi da magta e khoina cham cham na phangi ba wa sigu ma sudam season na ba yai ko duga wa season na ba yare pbc pipe kumba plastic seed kumba even akoina kaino si season na ba yae ba
1: chu pbc pipe ba se koi ising sing ba ga season na ba pipe se
2: sigum ba se dum season na ba yae ba dum season na draba polam sing ko adum koina pukhri da thadara ga thamba da ma di dum po ani ba koi na dum thamba ma tam da nang nang law ba se dum kola ga ma se purify ton hai na dum khang na ba se pukla ani ba ko dum season na ba yae du ga koina sugar cane baga se sing se have the juice from to crab da adugum ba
1: kun suba ga ina ba
2: juba gum ba se sizum thadar ga sizin na ba ya du ga yam dai ba ma da koi na fak long gum ba le da na sigum ba sizum sizin na ba ya ba sing manung ga thadar tha mur ga mangon da dum verify ton je pon ba ko ha je dum sizin na ba ya ba adu ba taw ba da bu ma se sizin na ba ma tam da ai koi na queen na ting ga tham ba am di dar ka ta ai ba ma se
1: po ba wa se koi na thadar tu si ma se di अतिक पास या अकंग बजीवन तो कुतरा करम बने न काना इमे से पास
2: आ अदो खोइ न सुम ट्रायल तरो पगी मतुंग इन को वा संग बसे सिन दि हे न थु न का ब हे ले ब इसंग से वा संग जे हे न थु न का ब हे ली अदो गा खोइ न गा थाद ड्रिंग गी ममांग दने ए खोइ न वा से पुखरि दे युंग ग थमे युंग ग थमे
1: अदो सरोन दु मिन केन
2: अदम था म से खोइ न युंग ग थमे
1: गा थाद ग दबो वा लिंगे
2: आ थाद ग दबो वा लिंगे द के कि नो हैव अ मतम द हा न वा द युंग ग थम म नि न मा गी पेरिफाइट ओन हा न कहल नि द न कार ब नि न गा हेक थाद र का न मा गी मचिन जाक से दम फंग न ब गी द मक त हा न थाद र ग थम न ये खोइ न
1: तो गा हरि ब पेरिफाइट ओन सी ngaa khudik mungna saa bara masi akang naba ngaa ka di lai bara kamaay toi masi aso waa pikpa khaay da bara ade ngaa ki barayti kamaay toi mois
2: ဖိုင်တွန် ချ ဘငါစေ ဟာဗီဗိုရပ်စ် ဝိဘငါကော ဟိုင်ဘဒီ နာပီဂီ ဘေစ် ဘငါ အဒဂီ အိုမ်နီဗိုရ် ဝိဘစင်နဒီ ဟဲန ချာယေဘကော ချာနေယေဘ မငွန်ဒ ဖီလ်တာ ဖီဒါ ဝိဘငါ မခလ်နစုဒုံ ချာနေယ် အဒုဂ ဟဲန ဗီရီဖိုင်တွန် ဟိုင်ဘငါစေ ချာရီဘငါစေ စေကွေ ရိုးစေ စင် ဟဲန ပါမ်နဒ ချာနေယေဘ ရိုးဂီ ခွိုက်ဒဂီ ပါမ်ဇဘ မခလ်ဂီ မချင်ဂျာ ဩယေဘကော အဒုနာ အခွိနာ မနီပူဒဒီ ရိုးယောက် ပပတမ်ဒ ရိုးစေဒုံ ချောင်းနဒေဒနကော အဒုဘ ဟိုင်ဘ ပီရီဖိုင်တွန် ဘက်စ်ရစ် ဖာမင် စေတောရက်တာ ဒေခွိဂီ ရိုးဂီ ချောဘဂီ ဂရော့ ရက်စေ အဒုံ ဟင်ကလေယေဘ အဒုဒနာ အခွိနာ ခွိုက်ဒဂီ ချာနာဘ မခလ်ဂီ ငါ ဟာယို ဟိုက်တာဂဒီ ရိုးဂုံဘစဒ ဟေနဒ ချာနေ အဒုဘ အတောပ မခလ်ဂီ ငါ ကတ်လာဂုံဘစဒုံ ချာနေကော မာ ဖီလ်တာ ဖီဒါ ဩယေဘနီနာ အဒဂီ မရီဂလ်ဂုံဘစဒုံ ယိုင် တုံ ಹನ್ಬಿ ಹೈಬ ಮಕಲಿ ಗಾಸದು ತದಬಯೈಬ
1: ಹ್ಮ್ ಹ್ಮ್ ಅದರಸಾಗಿ ಹ್ಯಾಪಿ ಬರ್ತ್ಡೇ ಹೈತರೇನೆ ನಪಿಸಬಿ ಕಾಂಗ ಭಾಗತರ ಅಮೋಯಿಸಿ ಕಮೆಂಟ್
2: ನಪಿ ಚಾಬಿಸಿನ ಅಮು ಮೇನ್ಲಿ ಮಾಸ ನಪಿ ಚಾಗ್ರೇದನ ಹೈರಿಬ ಕೊಯ್ನ ಪೆರಿಫೈಟೋನ್ ಹೈವಿಸಿದಿ ಯಾಮ್ ನಮಿತ್ನ ಉಬಂಗಮ್ದಬ ಅದು ಮಕಲ್ಗಿ ಜೀಬ ಒಯ್ದುಯಿನೇಬಕೊ ಅದುದನ ಮೇನ್ಲಿ ಮೊಯ್ಸೆ ಫಿಲ್ಟರ್ ಫೀಡರ್ ತೌಬಾದಿ ಸಿಂಗ್ದಗಿ ಚುಮ್ಮಗ ಚಾಬ ಕಾಂಗ್ಬೂಲೈದನ ಅದು ಮನೆ ಹೇನ ಪಾಮ್ನ ಚಾಯೇಬ ಹ್ಮ್
1: ಹ್ಮ್
2: ಮೊಯ್ದೆ ಹೇನ ಕಾನೇಬ
1: ಅದಕ್ಕೆ ವಾಯುಂಬಸಿದಿ ವಾಯುಂಬಗಿ ನಿಯಮ ಮಸಿ ಕಂಗ್ಲೋ ನಾಯ್ತಾರೆ ಮಸಿದಿ ಪುಕಿ ಸಿ ಗಾಯ್ ಒಯ್ಬ ಇಫಮ್ ಗಾಯ್ ಇಫಮ್ ಸಿ ಸಿನ್ಬ ತುಂಗ್ನ ಯುಂಗತ್ರ ಪುಲಪ್ ಒಯ್ನ ಮಸಿ ಮತ್ತೆ ಯುಂಗಲ್ಗ ಯಾವ್ರ ಕಮಾಯ್ ತೋಯ್ ಮಸಿಗೆ ನಿಯಮ ಲೈಬ್ರ
2: ಅದು ಗ ಸಿಗಿ ವಾಯುಂಬಗಿ ಮತಾಂಗ್ಸೆ ಅಖೋಯ್ನ ಅಖೋಯ್ಗಿ ಪ್ರೊಡಕ್ಟಿವಿಟಿಸೆ ಹೈಬದಿ ಅಖೋಯ್ಗಿ ನ್ಯಾಚುರಲ್ ಫುಡ್ ಪುಟ್ಟು ಇಸೆ ಸಿಗಸೋನು ಮರಿ ಲೈನಬ ಯಾಯಬ ಅಗಿ ಪುಖ್ರಿಸ್ನ ಕಾ ಹೇನ ಮಚಿಂಜ ಯಾಮ್ನ ನ್ಯಾಚುರಲ್ ಫುಡ್ ಚೆ ಪುಥೋಪ ಪುಖ್ರಿ ಒಯ್ತಾರಗದಿ ಮಾಸೆ ಪುಲಪ್ ಯುಂಗ್ರಸು ಯಾಯಬ ಪುಖ್ರಿಗಿ ಸರ್ಫೇಸ್ ಕುದಿಮಕ್ ಯುಂಗ್ರಸು ಯಾಯಬ ಅದುಗ ಯಾಮ್ ಕಾ ಹೇನ ಪುಥೋಪ ಗಮ್ದಬ ಒಯ್ರಗನ ಮಾಸೆ 100% ಯುಂಗ್ಬಸು ಯಾಯ್ ಅದುಗ ಮಾಸೆ 50% ಯುಂಗ್ಬಸು ಯಾಯ್ 75-25% ಯುಂಗ್ಬಸು ಯಾಯಬಕೋ ಅದು ಖ್ವಾಯಿದಗಿ ಅಖೋಯ್ಗಿ ಯುಂಗ್ಬ ಯಾಬ ಮೊಂಗ್ದಿಕೊ ಪುಖ್ರಿಸಿಗಿ ಸರು ಅಹುಮ್ ಥೋಪಗಿ ಸರು ಅಮದಿ ಯುಂಗ್ಬಿಬಸೆ ಸಿಸಿನ ಖ್ವಾಯಿದಗಿ ಬೆಸ್ ಒಯೇಬಕೊ ಸರ್ ಅಮು ಥೋಪಜೆ ಅಮಸೆ ಅದು ಯುಂಗ್ಬಗಿ ನಿಯಮಸಿನ ಅಮು ಕಮಾಯ್ ತೋಗೆ ಹಾಯ್ತಾ ವಾ ಅಮಗ ವಾ ಅಮಗಸೆ ಫುಟ್ ಅಹುಮ್ ಅಹುಮ್ ಮಖಾಯ್ ಲಾಪ್ ನ ಹಲ್ಲೆದನ ಅದು ಯುಂಗ್ಬಿಬ ಅದು ಅಖೋಯ್ನ ಸಾಯ್ ಪುಖ್ರಿಸಿಗಿ ಕೈನೋಸೆ 1/3 ಸರ್ಫೇಸ್ ಯುಂಗಿ ದ್ವಿನಿದನಕೊ ಅಖೋಯ್ನ ಖ್ವಾಯ್ದಗಿ ಕೈ ಹೈನಿ ಮಯ್ಯಾಯ್ಗುಂಬಸೆ ಯುಂಗ್ಬಸಿನಸು ಹೇನ ಕಾನಹಲ್ಲೆ ಕೈಗಿನು ಹಾಯ್ಬ ಮತಂದ ಗಸಾಯ್ಗಿ ಅಖೋಯ್ನ ಫಾರ್ಮ್ ತೌನರಿಬ ಜಗಾಸಿದಿ ಅದುಮ್ ಅನಂಬನ ಅಖೋಯ್ಗಿ ಪಾಟ್ಗುಂಬ ಒಯ್ಗಲ್ಲಿದನಕೊ ಅದುದನ ಅಖೋಯ್ನ ಯುಂಗ ನಕ್ನಬ ನತ್ತಬ ಮಫಮ್ದ ಒಯ್ರಗದಿ ಮಯ್ಯಾಯ್ಗುಂಬದ ಯುಂಗ್ಬಿ ತಾರಗದಿ ಮೀನ ಗಾ ಹುರಾನ್ಖಿಬ ಅಖಿಬಸಿದಗಿ ಸುದುಮ ಅಖೋಯ್ ಕನ್ಬ ಗಮ್ನಿಕೊ ಅದಮಾಯ್ನ ಯುಂಬಿಗದುಯಿನೇಬ ವಾ ಯುಂಬಗಿ ನಿಯಮಸಿನ
1: ವಾ ಯುಂಗ್ದುಯಿಸಿ ಮಸಿ ವಾಸಿ ಇಸಿಂಗ್ ಮನುಂಗ್ಸಿದ ಪುಲಪ್ ಲುಫಲ್ಗ ಯುಂಗದ್ರ ಅದುಗ ಮಾಗಿ ಅವಾಂಗ್ಬ ಲೈಗದ್ರ ಕಮಾಯ್ತು ವಾಸಿಗಿ ಅಸಾಂಗ್ಬಸಿ
2: ಅದು ವಾಸೆ ಅಖೋಯ್ನ ಪುಖ್ರಿ ಅಖೋಯ್ನ ಗಾಯೋಗ ಪುಖ್ರಿ ಅಮದ ಇಸಿಂಗ್ ಲೂಬಗಿ ಚಾಂಗ್ಸೆ ಮೀಟರ್ ಅನಿದಿ ಲೂಯಿಕೊ ಅದು ಮೀಟರ್ ಅನಿಸಿದಗಿ ಇಸಿಂಗ್ಸಿಗಿ ಲೈಮಾಯ್ಸಿದಗಿ ಅಖೋಯ್ನ ಫುಟ್ ಮಖಾಯ್ ಅಮ್ಮ ಅದುಮ್ ವಾಂಗ್ಹಲ್ಲಗ ಯಾರೇಬ ಲೂಯಿಬ ಇಸಿಂಗ್ಸಿಗಿ ಚಾಂಗ್ಸಿದ ಕೈಗಿನೋದ ಅಖೋಯ್ನ ಅದುದೈದುದ
1: ಇಮಾಯ್ದಗಿ
2: ಫುಟ್ ಅಮ್ಮ ಫುಟ್ ಮಖಾಯ್ ಅಮ್ಮ ವಾಂಗಗದಿ ಹೈಬದಿ ವಾ ಯುಂಗಿ ಹೈಬಸೆ ಅಸೆ ಖಂಗಗದಿ ಅದುಮ್ ಯಾಗದುಯಿನೇಬ
1: ಯುಂಗ್ಬಕಾಂದ ಇಮಾಯ್ದಗಿ ಯಾಮದ್ರಬದ ಫುಕಾಯ್ಗಿ ಸಾಂಗ್ಸಿ ಮತಿ ತಂಗೈ ಪದನಿ ಹೆಂಗತಬ ಯಾದ್ರೆ ಅದುಗ ಮಸಿಗೆ ಅಖೋಯ್ನ ಸಾಯ್ ಫಕ್ಲೋಂಗಿ ಮತಾಂಗ್ದ ಸೊಮ್ಮ ಪನ್ಬಿಕಿ ಫಕ್ಲೋಂಗಿ ಮತಾಂಗ್ಸಿದಿ ಕಮಾಯ್ ತೌಗನಿ ಮೊಯ್ ಮಸಿಗೆ ಮತಾಂಗ್ದ
2: ಫಕ್ಲೋಂಗ್ ಸಿಸುದುಮ್ ತದಬ ಯಾಯೇಬಕೊ ಅದುಬು ತೌಬ ತೌಬು ಸಾಯ್ ಐನ ಪಂಜಕಿಬದೋ ಹೈರಿಬ ಪೆರಿಫೈಟೋನ್ ಹೈರಿಬ ಮಖಲ್ಗಿ ಹಿಂಕುಪ್ಸೆ ಕೊಯ್ ರೌ ಹೈರಿಬ ಗಾ ಮಖಲ್ಸಿನ ಯಾಮ್ನ ಪಾಮ್ನ ಚಾಯ್ ಹೈಬನಿನ ರೌ ಹೈರಿಬ ಗಾ ಮಖಲ್ ಅಸಿದಿ ಪುಖ್ರಿಗಿ ಮಯಾಯ್ ಥಂಗ್ಬ ಸರುಕ್ತ ಲೈಬನಿನ ಮೊಯ್ದಿ ಮಥಕ್ತ ಕಾಖಲಗ ಮೊಯ್ಸೆ ಮಚಿನ್ಜಾಕ್ ಚಾಗಂದೇಬಕೊ ಯಾಯ್ದ ಚಾಬ ಒಯ್ಬನಿನ ಅಖೋಯ್ನ ಕೈಗುಂಬ ವಾಸೆ ಯುಂಗ್ಬಿ ತಾರಗದಿ ಯುಂಗಗ ಥಂಬ ವಾ ಒಯ್ತಾರಗದಿ ಮಸಾಗಿ ಮಾಗಿ ಇಯಾಯ್ದುದ ಅದುಮ್ ಚಾಬದು ಫಂಗನಿದನಕೊ ಅದುದುಗ ಅಖೋಯ್ನ ಫಕ್ಲೋಂಗುಂಬ ಸಿಜಿನರಗನ ಅಮುಕ್ ಗಾಸೆ ಮಥಕ್ತ ಕಾಖಲಗ ಅಮುಕ್ ಚಾದುಯಿನೇಬ ಹೈಬದಿ ಗಸಾಯ್ಗಿ ಫಕ್ಲೋಂಗ್ಸಿದಿ ಮಖಾದ ಲುಪ್ಖಿರೋಯ್ದುಯಿನೇಬಕೊ ಅದು ಮಾ ಇಸಿಂಗ ಥಂಗ್ನಬ ಸರ್ಫೇಸ್ದಿ ಮಾ ಪೆರಿಫೈಟೋನ್ದಿ ಗ್ರೋ ತೌರನಿ ಅದುಬು ರೌನ ಅಮುಕ್ ಕಾಖಲಗ ಚಾಬ ಮತಂದದಿ ಮೊಯ್ದ ಇನರ್ಜಿ ಮಾಂಗಿದನಕೊ ಅದನ್ನ ಖ್ವಾಯ್ದಗಿ ಬೆಸ್ ಒಯ್ಬದಿ ಅಖೋಯ್ನ ವಾಸೆ ವರ್ಟಿಕಲಿ ಯುಂಗ್ಬಸೆ ಯುಂಗಗ ಥಂಬಸೆ ಸಿಜಿನ ಖ್ವಾಯ್ದಗಿ chanaba oeba periphyton best fish farming to was de sido ko
1: jab yung yung ba
2: jab yung na yung ba se sisina rauna mainly chabani na ko oigi machinja oina phangjena ba gi da magda asagi yung basina di khwai de gi phai e
1: aduga nga saigi chirbida bi ki bida na rau gumbasi hari ba periphyton based fish farming ji wai tar ga di rau se kara ga chaw ba gi hengat pgi mo nga ma pan bi ki machina tha ke amukta hari ba system ji farming system ji to bukanda rau gi wai ro ade atopa te nga gi wai ro masi ki product productivity ti kamai to imoi
2: hoi khoi na productivity yeng ba matam da ko trial ta ba matam da 65% dine adum hengat pangam me ba hana normally chawra mi ba rate se se ki 65% di heng ka na ma puthok pangam me ba ko aduna hai ba makhal gi method ase yamna chana ba akoi gi manipur di rou se adum chaw gande hai ba ni na puthok na ba matam da khoi na tha ni pan tara yo ba matam se kaisa koi manipur di rou se ke ji amma gai na ta ba su yau yau gande ba ko adubu hai ba method se sizin na ta ra ga di asai gi extra natural food magi pam je ba su phang ba ni na ko rou gi gross adum wang khat na le ba adum 65% adum hengat pangam me magi productivity da
1: sri bidana bc hai ri ba periphyton based fish farming je toktara ga di koina ro gi da wero te nga gi da wero masi gi arum ba na tra ga productivity si sa ta phu ma nga gi sang de to ma khen kale si ni ta pi ri si adu ma kha ta ra ko da koi gi masi gi system se toktara ga di koina nga gi masin jak thak pa si adu mok thak ta ba ya bra si ma thang da di kai li ka mai to
2: hoi akoina natural food do ma koina supplement tau jare da na ko adugi mathak ta koina artificial feed se si ma ju supplement tau wa ma darkar tai ko duna mayam na pigeonary ba nga gi feeding rate se nga ma chin jak tha ba gi rate se 3% body weight tha ri ne ba akoina normally pukhri ma da supplement tau bi ri se adugu koina periphyton
1: nga ji gi masa gi arumbaji gi
2: arumbaji gi
1: saruga ma
2: saru
1: hum thok ba gi
2: nga kg 3% hai se ekoi na nga kg cha ma lai da ra ga di pukhri du dai du da nga kg ahum se tha bi ga du ne ba adu ga tha ri ba ahum se kg ahum se ayuk ka nung thin ga tha du ni da na ko adu na ayuk ta amma ma khai nung thin da amma ma khai hai ra ga tha du ne ba adu na my 3% body just my na form tau ri ne ba ko adu gi mathak ta akoina periphyton based fish farming ta obama tam da di natural food productivity is hankal halabani na akoina 2% body weight ta thai nga se dai se da aduna saruk
1: handari ne
2: khara di handare da na handari ba saruk sina kai da wan gi haiba matam da akoi gi manipur da di nga machin ja ki ko se yam na tang bo oi bani na sina kitang da su ngak thok pa ngam me na
1: a wasi gi hari ba periphyton based fish farming sina aduga masi hari ba fish farming se de je da ko yin ga tha da bgi sang ai tare sanga ma ma da ti masi ke amgi sang tha da bai ai
2: a ko ina nga tha da ba ma tam da ko pari ama da nga tha da bgi chang di adum listing tara oigani ba ko manipur gi condition da listing tara da ina trying thoi phawa thada ba ya e ba hai ba yari ba sida sida 30% amadi ai khoina kaino oi halani ba surface feeder ko hai ba di katlaga kaino ga oirani ba silver cup ka aduga 40% sina ai khoina grass cup ka rau ga da oi halani ba aduga 30% amana mrigal ga common cup ko hen bi ba yare ko hai ba composition ji da sem bi tar ga di ai khoina nga se dum isi gi hai ba percentage si da dum thada ba yare ni
1: adu masi nga sai nga masi na apan bi ri se masi di chaw ba pik pagi di tongan ba lei ba kamai ta bin kitang chaw ra ga di handa ba khotha ba ga na adu gi si gi se ko do mi mu khoya ang gi sang tar ga di nga suk thada bi yai adu gumadi leibra comment
2: hoi lei ai na haijari ba 10000 haiba nga se fingerling size ta haiba di koi na gram tara luma ba adu ga centimeter tara mung sang ba nga se dai se da koi na thada bi ga dui ne ba ko haiba size da thada tar ga di adum nga masing da haiga na listing tara se thada ba ya ga dui ne ba adu na adu gi matung du de da koi na koi na koi manipur da di nga thada na ba matam da mon da lawi adu da lawi haina kg da si chan ba haina dum chat nei da na ko adu gi matung ina koi na nga gram tara ta ba nga se nga listing tara hai di nga kg listing amo oi dui ni da na ko adu gi matung ina dum
1: thada ba ya re ba adu nga sai gi peri pai don se hena masing yam na ba hingan na ba hena masakuk na ba itare ni sidati ko na kari kari upay sing method sing sige na ba yai ko na har chai ba gai na ko na tong rei se masina su kana ba web jal kamai to
2: hoi ai ko na periphyton based waste farming to ba matam da su ko he na magi productivity se wang na ba gi da mag da fertilization kharani da ka ta ai bu ko ai ko na to ba ya ba fertilization je ahan ba da urea ha pa ya ai ko na pukhri se hek semak ba haurak ba matam da ko haugalak ba matam da urea ha pa wi ba ko urea ha pa ba matung da je da ko na 40 kg per hectare da happy ba ya ai bu ko urea se lu ga santhi su ko na dum kg listing tara mu se haurak ba da basal dose oi na dum thada bi ra bu ko doi tadi magi
1: masih ising de thada ga da bana ta kangi da
2: ising de thada bi ga da bana ising de santhi chai bana ising se thit laga oina chai bi bo ko da mai ta ra chai bi ho ra ba adugi matung da khoi gi pukhri gi machu se sangli mali ba oira ani bo ko
1: ai
2: ising gi machu se sangli mali ba oi hai sin da hai badi ai gi natural productivity hai badi nga na cha na ba hinku mai ama manung da po i ba se se yam phajana po e ai gi nga se thada ba ya re hai na lo ga duri ne bo ko da mai na thada bi ra ni adugi extra da khoi na sai gi pamiba periphyton haiba potse so growth of the sumana mating pang ani bu ko adugi matung da khoi gi tha tha gi oina ko akhoi na periphyton se watli haita raga su dum fortnightly ko mitara mangani tara mangani lairaga dum akhoi na fertilization je tobi ba yai pukhi gi condition yeng aga
1: adugo jiki masi gi periphyton based fish farming se masi anoba akhoi gi technology mo we ge dori bra kayam koi re masi koi manipur da ga te masi system masi farming ji tong na ba farmers na kayam tong na re manipur go na si phiba ma pe happy
2: ai koi hai ba periphyton based fish farming sa se se yam na li ra ba makhal gi technology ama khakti oye bu ko
1: de
2: bu ai koi gi manipur da di mayam sna yam pak na tong na da ba hai hai ta re adu tong na ba kharu su yau wi tong na ba da kamai ni yau ge hai ba matam da akhoi na sai hai sa ke ba do pat lo oi ba ni na nam ba na nga sai hun tu aga tham na ram ni na moi na wa ga ga se yung jal laga ga di tham am ba ko adu ga magi main oi ri ba idea se moi na tong na ram ba si na nga sai huran gi da na ba ni mi na phado ki da na ba ni hai na tong na ram ba ko
1: adu
2: na kan do oi na khana ram ba adu bu si si na moi da akhoi gi periphyton je grow
1: ba la
2: kana ba pi hai ba si di khang da ba ko da mai na di wa yung da na kho ta na di tong na ba di ui bu ko
1: adu
2: ba si gi technology mak ni hai ba di khang na da ba adu bu ekhoi na hai ba technology je chahi mari mukti su re bu ko ekhoi na farmer da awareness pi ra ga tong na ba da
1: to
2: wa matam da farmers na su yam na appreciate to wi ko thwa la ma sung kaksing district ki farmers sing se na kai gi no hai ba matam da moi gi pukhri si da gi moi na sang dra ga su ko nga se poching to balai dan na
1: nga
2: phadok pi ramba gum balai basi da gi sukan bangam me adu duga magi
1: nga da su
2: nga da su kana re duga mainly row gi growth se
1: se
2: hengkat le haina moina yam phajaba ka mena dum thambi ra me bo ko
1: adu
2: na hai ba technology je hojiti ani mak ta kana ra bani na ko kan na kai no tau khana re i ba tau wa hauna re i ba
1: duga
2: wa sing si su yam line phang ba oira bani na ai koi na wa gi leiru ba gi kai no su oina dra bani na moina si gi technology je phai pa mi hai da na mayam ama tau na re i hojik se
1: aduga ma si koi na hoje ki peri python si koi gi masa pong na ma sing kan na ba gi da mag da koi na har su sai bi wa pham pan bi khre aduga masida ko na har sai ba sidinga ji magi sabada hawi hakte ga ne haina ba si matang de peri python su sa to new singa sina kari phim le kamai to masinga ki mahau de ti
2: ada mayam gi concept ki oina har chai re haita ra ga di nga se haura roi adu taw roi haina khanei de na ko adu magi main idea di ekhoina taw ga dui se har chai ri se nga du na cha na bna te ba sai gi nga gi hinku plankton poklak na ba adegi santhi chai sina ju plankton poklak na bani da na ko
1: aduna
2: ekhoi gi nga gi oi ba natural food se se se poklak
1: ku
2: thok na ba gi da mak ta khoi na pukhri da har chai ri ne bu ko
1: har sa ji nga na sa
2: na na ta ba na te ba aduna magi manuring ta ba fertilization ta ba hai se
1: sa
2: gi plankton bloom ta na ba gi da mak ta ne bu ko aduga si sina ka da gi hai ba ma tam da akhoi su natural food to nga aduna cha ja ta ra ga di ma su healthy oi dui ne bu ko
1: masapa
2: paduine ba aduna se da nga de effect lei roe ba adu bu tawada bu ai khoina ha thaba matam da phatte phatte hainai se
1: atai
2: ka sukna te kaigumba pukhri sida nga machinjak pijadaba nga oitaragadi hadarak popot khuding moina chasandui neba adudona akoina machinjak phajana phangba marang kaina pijaba phangba mapham dadi akoina heart hadaba matam sida sida koi plankton bloom gi khaktani ma natural food puthokna badi anuna nga se dom healthy oiba nga oidui neba aphaba makhalgi nga oidui neba
1: losel ko sida hariba perifyton based fish farming se si batang dadi masigi advantages haibtare kari kai le masi kamato
2: hai perifyton based fish farming gi advantages hairagadi ko aham bada ikoina poaching taw bodo minanga huran khiba huran chinthi taw bi khiba ko sidagi khoi nga thokpa nga mani kanba nga mani adugi mathakta mage natural food amuk putho ani da na ko aduga adugi madang da ahum su bada khwai da gi kana base kai nu haiba matam da mano water purification se sidayam na mating pange ba ko water purification ji kamai na mating pange haiba matam da akoi gi sediments da gi thola iba phosphate se se mana control taw banga me mana chupchan banga me ba ko
1: phosphorus
2: se adudana yamna akoi fresh water da phosphorus puthok pa se ena puthok pani na akoi na si se yamna kana bahai ta re ko aduga phatta ba sediment leiba mayam se su mana chupchan laga ko kaino taw banga me water purification da mateng pang bahai ta re masai gi bacteria fungi protozoan mayam yaw ba se se na loina absorb taw bihi bahai ta re ko aduna water purification da mana mayam mateng pang e adugi mathak ta photosynthesis taw raga ko akoi gi oxygen
1: Hadokpada
2: sumana mateng pa.
1: Koi sing de su ngai oi be sing je je da oxygen dissolve to gi sang je kalan doi ne ba. Ado wo jigi phosphorus ki matang se. Masi akoi na har sai ba na urea sai bi matang pan bikre. Ado phosphorus na ti akai be pi bra ka me toi.
2: Na akai be pi de ma sai adum kai no da koi ni yauzer ga lai re da na ko. Se je mana absorb to kra bani na akoi gi sing je da harmful o ram ba da. Hello roi have a khak da ne.
1: Ado koi na har sai bi se da marwe na to je urea si ga ta ne. Ado phosphorus sa bo di sai na de.
2: China de. Ekin o de urea gi base de nitrogen ne bu ko. Ekin pi se nitrogen se na mo ke do ge ha ma na sai gi plankton do. Chat han gi dui ne ba. Plankton bloom lom da chat han gi dui ne bu ko. Ado na phytoplankton production da chat gi dui ne ba.
1: Yam nu ga je nga yo ifam da wana sing ba yung du na ma di ta da na nga yo pai ba si ge ma tang da Sri Vidya Vaikom subject matter specialist fisheries krisi bigyan kendra thawal bu amkana thagasari
2: thagachha
1: sibe manga sigi thorumge roi poina nga yok ifam da uwai yung du na ma di ta da na nga yok pogi ma tang da Sri Vidya Vaikom ba una du na sa ba bari watai silo pata mi nare
2: hoi ta zari
1: thoruma sibu putok pa nong thom bam ro ma ne adu di sibe manga sigi matam su kitang le jari bani na akangai gi mot lok jaraga Seattle Road Laina Sigi Matangda Karakazitang Ningsing Jage.
2: Funny, funny, Bungo.
1: Akoina Pauksarong Yomli Bamakata, Amuvadak Singa, Luina Nalang Bamasung, Pauksarong Satok Pungam, the Laina Si, Seat Flight Laina Hainakangai. Laina Si, Seroclegium Aurisia Hainakangaba Kokpaina, Ton Bani Hain Panaragasu, Karigumbada, Kokpaya Masung, Bacteria Su, Laina Gilayongasi Utpada, Tuin Yoksin Bamaramna, Laina Sibu. Laina sibu lakshin nabai ta kapata henba hingkup singa sibu lakshin naba ngamba hidaksu yaungna thapa si sangi. Laina si pokcharung tingkatu hanba ngamdi tingkalabasu yamna tapta hali. Maru phajana sangandi karigombata pawa ngakta gicharung wena tingkalali. Pokcharung dubu yomchiliba makadu pumlabanina pau maru singdugi masu suolali bangali. Adoga hanthapa thaki sengsu wele. Laina sina mangan bagi sang siam nak wangi sa ta kontra ta kina mari pu munga fo ba mangan bang mi haina panai laina sita gan ma ma pham ma sung ma tam si nong gi mating lo ba ma pham kuding da laina si thing dei nong su ba ma tam da laina si amuk ke hena wangi pho kung na tha ba ma pham da laina si yam na ta gal le mayul sik pin sing ba pho ma khong ta sin ba ma tam da ta ra ga su laina si pho pam bi da sang sin ba la hel le Nitrogen is sang yam na wang bama pam. Isingi nil wang bama song pauk sarong tinggalak bama tam da inga sagi sang asi. Celsius degree kundagi na kunmari pawa lay bama pam sing da layna asi tagali. Layna asi ke layong si pauk pambi na piglingi ta tagali. Pambi ibu palali adobo. Maru ina layna asi ke layong si kwaide ki matun tang bama na flag lip ki maka haibati. Tingat kada bagi layriba pausarong buyom siliba sarugduda muna nganglap toba sanglap toba koidana ba daksing layrambadagi. Dak amaga punsin naraya masung chauraba daksing dugi mapala du murap toba komla masuna koishili. Mayai waita utmanba masugi paklap toba dakasi sulayba tingnabigani. Nauriba pausarong waigaturiba sarugdu makada diyom silagalai. Laina asina saolaba pongnagi makadagi manam lom tangba sarugda angoba kokwai masusing. Labour sitting Navigani. Tingat Pungam than a pageant in a lady of Sarong Lugipo, Maru Singadu, Murup Togani. Makaduki Manung Tang, Sarukta, Angoba Kokwai, Mayol Sing Yawa Ugani. Laina Sinapong Maru Singbu, Maham Zalali, Natraga, Maruyam the Sangandi, Mawong Marin Chumandi. Hadibalina Sidigi Kunam Nakong Papa Missing Hibatagati. Laina Sipovidegi, Sandor Pombaramna, a papa Pogita Maxision Navigatabani. Lokom the tin tadana mohona bigani, till singer, sikhet kiba, hood kimama pum singer, Lena si would holy bokopai singer, irai line is sung bungami. Makatana, Lena si, Sandorakani. Fog lokrabamatunda, pambigi lam kak singer, Lena si lewi matangipo, pambising the musanduri. Masi talk the naba, Lena si lapa pambi, lam kak le hotanaba, quin a sin bigatabani. Pambigi akungara lassisuman gatabani, suka mata po pambi, a whom my quin a ling lagati. Pambiga pambiga suka maga centimeter kun labna and gadabani. Potas kangun sumna happy gani. Fongo kongta sindunama meetam bamatamta. Hafam tok power papota soitanai kuna happy gadabani. Masini akangai singi mot logzerga. Set rot lainagi matanga. Karatang ninsing jeningba. Aduri si bema. Tongan matonka yamasu silupata minarabanina. Masigiti matang sedamok. Hananabatorasi.
2: Hani funny.
1: Thoram tabi ribasingbu amukahana kurumjari.

ನುಮಿದಾಂಗಿ ಮತಮಸಿಗ ಚುನ ಚಾನಬೇಸೆ ಮಮುಕ್ ಖನ್ಬಿರಕ್ಪನಿ ಖನ್ಬಿರಕ್ಲಿಬೇಸೆ ಇಸಿ ಹಾನ ತಾಬಿರಿಬಸಿಂಗ್ದ ಪುಂದುಕ್ಚಗೆ ಖನ್ಬಿರಕ್ಲಿಬೇಸೆ ಇಸಿ ಲಾಲಿಬದಿ ಐನಿ ಫಿಲ್ಮ್ ಅಸಿದಗಿ ಪುಷ್ಪರಾಣಿಗಿ ನಾಯ್ತೊಮ್ ಖೊಂಜಲ್ದ ಓಜಿತ್ ಕುಮಾರ್ ಎಲಾಂಗ್ಬೊಮ್ನ ಸೈರೆಂಗ್ಬೊಮ್ಮದಿ ಅನ್ನನ್ನ ಸೈರಾಂಗ್ಬೈಸೈನಿ ಇಸೈ ಇಸಿದ ಮಗ್ ವಾಟ್ಸ್ಆಪ್ ಮೆಸೇಜ್ ಅಮದುಗ ಮೆಸೇಜ್ ಅಮ ಫಂಗ್ಜೈ ಅಹಾನ್ಬ ಅಸಿನ ವಾಟ್ಸ್ಆಪ್ ಮೆಸೇಜ್ ಅಸಿ ಪಾಥೋಕ್ಚರಕ್ಕೆ ಲೈಶ್ರಮ್ ಗುಕೇಶೋರ್ ಗಿರಿ ನೌರೆಮ್ ಲೈಕಾಯ್ದಗಿ ಮರುಪ್ ಅಸಿನ ಥಾಬಿರಕ್ಪನಿ ಖೊಯ್ದಾಜಬ ಇಸೈನಿ ಸುಂಗ್ ಸೊಯ್ ಸೊಯ್ದನ ಥಾಬಿರಕ್ಕು ಹಾಯ್ದನ ವಾಫಮ್ ಅಸಿ ಪೊಂಗ್ದೋಕ್ಬಿರಕ್ಪನಿ ಅದುಗ ಮೆಸೇಜ್ಗೆ ಖುಥಾಂಗ್ದ ಥಾಬಿರಕ್ಲಿಬ ಮರುಪ್ ಅಸಿನ ಕಕ್ವಾ ಲಂದಾಯ್ಬುಂಗ್ದಗಿ ಜೆಸಿಕಾ ಯುಮ್ನಾಮ್ನ ಥಾಬಿರಕ್ಪನಿ ಮರುಪ್ಸಿನಸು ತೊಯ್ನದಿ ಖಂಜಬನಿ ಅದುಬು ಮೆಸೇಜ್ ಸುಕ್ಲೌ ಲೋಕತ್ಬಿರಕ್ತೆ ಹಾಯ್ದನ ವಾರೌನ ಇಬಿರಕ್ಪನಿ ಜೆಸಿಕಾದೊಮ್ನ ರೇಡಿಯೋ ಸಿ ತಾಬಿಬ ಒಯ್ರಗದಿ ಸುಂಗ್ ಸೊಯ್ ಸೊಯ್ದನ ಅದೊಮ್ಗಿ ವಾರೌಬದುಸು ಫವಿರಗನಿ ಹಾಯ್ನ ಖಂಜೈ ಮರಮ್ದಿ ಅದೊಮ್ನ ಖುಯ್ದಾಬಿಬ ಇಸೈ ಇಸಿ ಸುಂಗ್ ಸೊಯ್ ಸೊಯ್ದನ ಖುದೋಲ್ ತಮ್ಜರಕ್ಲಗೆ ತಾಮಿನಸಿ.